ಬೆಳಗ್ಗೆ ಮಿತಿಲ್ ಲಿಕೆಲ ಆಸ್ಕಾ ಎತ್ತೆ ರೊಕ್ಕಮು ಒಣಕೋ ಎತ್ತೆ ದ ಮಿತಿಲ್ ಗಲ್ ಇಂಬೆಲೆಂ ವೈ ಅಲ್ಬ ಇಲ್ಲೊಂ ನದ್ದುಲು ಬೂಸಿಂದಿಯು ವೈ ಅಲ್ಬ ಇಲ್ಲೊಂ ನದ್ದುಲು ಬೂಸಿಂದಿಯು ಎ ಮಿತಿಲ್ ಅಲ್ ದೈ ಗೋ ಎಂಕ್ವಾ ವೈ ಅಲ್ಬ ಇಲ್ಲೊಂ ನದ್ದುಲು ಬೂಸಿಂದಿಯು ಎನಲೊಂ ಬಾಲ್ ಹೋಯ್ ಬೆಲೆ ದೇನ್ ದಿಯು ಬೆಲೆ ಸೊಂಗಾಕೆ ನಮ್ಮ ಬೆಲೆ ಕಿನಸಿ ದೊ ಬೆಲೆಂಗ ಸೊಂಗಾ ಎಸ್ ಪಲೆತಿ ನಂಗಿಸ್ ಬೆಲೆಂ ಕಾನಿಂಗ್ ಕಾ ನ ಕಾನಿಯ ಕಾವ ನ ಅರಿತ್ ಅಲಂಜಿಜ ಕಾಯ್ ಮೈನ ಇಲ್ಲ ದುಲಿ ರಜಾಯ ವಯಲ್ ಬೆಲೆ ನ ದುಲು ಬೂಸಿಂದಿಯು ಉನ್ಸೈ ಎಲಾಯಿ ನ ದೂ ಬಂಜಂಗ್ ನಮ್ಮ ಜಿಲೊಂಗ್ ತೆಂಡೆಕ್ ತೆಂಡೆಕ್ ತೆಂದ್ರೆ ತೆಂದ್ರೆ ತೆಂಡೆಗ ಜಾತು ನಮ್ಮ ದುಲಿ ಜಾವಿ ದುಲು ಇಲ್ಲ ಜಾವಿ ನಮ್ಮ ಜೋ ಕೊಲ್ಲಿಂಗ ಜಂಬ ವೈ ನಮಯ ತೊಕ್ ನ ಕೊ ಕುಸಲಿ ಮರಂಕಿ ದೈ ವಯ ಸಂಕ ವಯಲ್ ಬೆಲ್ಲ ದುಲು ಬೂಸಿಂದಿಯೋ ಎಕ್ಕು ಎಲ್ಲಂಕಿ ಆಯ್ಕಾ ಎಕ್ಕು ಎಲ್ಲಂಕಿ ಇಂಕಾ ಎಂ ಮಿತಿಲ್ಲ ಸಕ್ವ ಕಿಂಗ್ ಕರಬ ಕಿತ್ ಅಸೈ ಜೈನ್ ದೀಂ ಬೆಲೆ ಅಸೈ ಜೈನ್ ತಬುಂಗ್ ನ ತುಲ್ಲೆ ನೆತ್ ತಿಂದಿ ಅಸೈನ್ ದೀಂ ಒರ್ ರಂಗ್ ಕ್ವಾಸ ಜೋ ನ ದೀಂ ತೊಯಂ ಕ್ವಾಸ ದೀಂ ಯಾಂ ಕ್ವೆ ನ ಕಿಂ ದೋಲಾ ಸಿ ನ ಕಿಂ ರಾನ್ ದೋಲಾ ನ ಕಿಂ ದೋಲಾ ದೋಲಾ ಸಿ ಇನಾಂ ನಮ್ ದೀಂ ಒರ್ ರಂಗ್ ಕ್ವಾ ನೆತ್ ಅಸನ್ ತಬುಂಗ್ ಕೈ ನ ಸಿಯನ್ ದೊಕ್ಕಲ್ ನ ಮರಂ ಅಬಜಲ್ ನಸ್ ದೀಂ ಬೆಲೆ ಎಲ ಸಿ ಜೂಲ ನ ಜಿ ದಿಲ್ಲಿನ್ ಜಂಬ ದೀಂ ತಬುಂಗ್ ನ ಜಾರಿಂಗ್ ಎಲನ್ ಸಿ ಕಿಂ ಅಲ ಸಿ ಜೋ ಒಲ ದೀನ್ ಕುಯ ಒಲ ದೀನ್ ಬರಂ ಕುಯ ಒಲ ದೀನ್ ಯಾಂ ಕುಯ ಒಲ ದೀನ್ ಬರ ಒಲ ಕಿ ಒಲ ದೀನ್ ವರಂ ಕುಯ ಒಲ ದೂತ ದೊಕ್ ಎಲಬ ಎಲ್ಲೊಂಗ್ ಲಿಯಾಬ ಜಿಯ ಜಂಬ ಎಲಬೆಲ ಬಂ ನ ಜಿ ಇಲ ಉಸ ಜಲು ನಸ್ ಕ್ವಾ ಕಮಾಬ ಅಬ ಎಲ್ಲೊಂಗ್ ನೈ ನಸ್ ಬೊರಕಿಲ್ ಮಜಾಯ್ ಎಲ ಉಸಿ ಜಿಬುಸ್ ಕ್ವಾ ಸಿ ಜುವ ತುಲ್ಲೆನ್ ಎಲ ಊಂಗ್ ಇನ ಎಲಬೆಲ ಸಿ ಜುವ ಕ್ವಾ ನೆತ್ ಸಿ ದೊಂಗ ಲುಲ್ಲ ಫಿ ಲೋ ಬಿ ಲೋ ಅಲ್ಕೈ